ಇನ್ ದ ಕ್ಲಾಸಿಕ್ ಕರ್ನಾಟಕ ಕೃತಿ ಬಂಟು ರೀತಿ ಕೋಲು, ದ ಗ್ರೇಟ್ ಪೋಯಿಟ್ ಸೇಂಟ್ ತ್ಯಾಗರಾಜ ಪ್ಲೀಡ್ಸ್ ವಿತ್ ಲಾರ್ಡ್ ರಾಮ ಟು ಬೆಸ್ಟೌ ಆನ್ ಹಿಮ್ ದ ಚಾನ್ಸ್ ಆಫ್ ಬೀಯಿಂಗ್ ಹಿಸ್ ಸರ್ವಿಟರ್. ಹಿ ಆಸ್ಕ್ಸ್ ಫಾರ್ ದ ಜಾಬ್ ಆಫ್ ಎ ಗಾರ್ಡ್ ಆಫ್ ಲಾರ್ಡ್ ರಾಮ. ದ ರೀಸನ್ ಹಿ ಈಸ್ ಸೀಕಿಂಗ್ ದಿಸ್ ಇಸ್ ನಾಟ್ ಸಿಂಪಲ್. ಜಸ್ಟ್ ಲೈಕ್ ಹನುಮಾನ್ ಇಂಟೆಲಿಜೆಂಟ್ಲಿ ವಾಂಟೆಡ್ ದ ಡ್ಯೂಟಿ ಆಫ್ ಸ್ನ್ಯಾಪಿಂಗ್ ದ ಫಿಂಗರ್ಸ್ ವೆನ್ ಲಾರ್ಡ್ ರಾಮ ಯಾನ್ಡ್, ಸೋ ದಟ್ ದಿಸ್ ವೇ ಹಿ ವಿಲ್ ಆಲ್ವೇಸ್ ಬಿ ಇನ್ ಹಿಸ್ ಪ್ರೆಸೆನ್ಸ್. ದಿಸ್ ವಾಸ್ ಸೇಂಟ್ ತ್ಯಾಗರಾಜಾಸ್ ವೇ ಆಫ್ ಟ್ರೆಜರಿಂಗ್ ದ ಚಾನ್ಸ್ ಆಫ್ ರಾಮ ಸನ್ನಿಧಿ ಆಲ್ ದ ಟೈಮ್. ಅಂಡ್ ಹಿ ಇನ್ ಫ್ಯಾಕ್ಟ್ ಗಿವ್ಸ್ ಮೋರ್ ರೀಸನ್ಸ್. ಹಿ ಸೇಸ್, ಓ ಲಾರ್ಡ್ ರಾಮ, when you give me this job you will also automatically have to empower me to do this task, and with this empowerment, O Lord, I will be able to destroy all the enemies, the six arishadvarkas, the inner enemies of kama, krodha, lobha and so on, and become pure and clean to be your servant. Tyagaraja sings further and now says, O Lord Rama, not only this, for effectively doing this job of a guard, you will also have to endow me with instruments with which I can ward off enemies. O Rama, bless me with a shield. Give me the shield of devotion, O Rama. I also need an emblem, O Lord. Bless me with the emblem, the mudra of Rama Bhakti, O Rama. Finally, he sings, I need a sword too. Rama, please grant me the sword of Rama Nama. With these implements on my person, O Rama, I will shine brilliantly as your servant, as your servitor. How many times Bhagwan has asked for this kriti to be sung, and on every such occasion Swami was touched and moved, thereby giving to all of us such a profound lesson. Dearest Swami, by your immense compassion you have already gifted us so many cherished responsibilities. Now please embolden us and fortify our beings with this shield, O Swami. We ask from you this shield of sincere devotion to your lotus feet. Bantu Riti Kolu, O Sai Rama.